0: ಲೋಚನಾಯ ಭಸ್ಮಾಂಗರಾಯ ಮಹೇಶ್ವರಾಯ ಪಿನಾಕಹಸ್ತಾಯ ಸನಾತನಾಯ ಯಕ್ಷಸ್ವರೂಪಾಯ ಜಟಹರಾಯ ದೇವಾಯ ದಿಗಾಯ ದಿಗಂಬರಾಯ ತಸ್ಮೈ ನಕಾರಾಯ ನಮಃ ಶಿವಾಯ ನಾಗೇಂದ್ರಹಾರಾಯ ತ್ರಿಲೋಚನಾಯ ಭಸ್ಮಾಂಗರಾಯ ಮಹೇಶ್ವರಾಯ ದಿವಾಯ ದಿವ್ಯಾಯ ದಿಗಂಬರಾಯ ತಸ್ಮೈ ನಕಾರಾಯ ನಮಃ ಶಿವಾಯ
1: ಚಾವಲ್ ಚಾವಲ್ ಭೀ ಲಗಾಯೆ ಸಬ್ ಲವಂಗ ಇಲಾಯಚಿ ವಸ್ತ್ರ ಜನೇವು ಓಂ
0: ಮಂದಾರ ಪುಷ್ಪ ಬಹು ಪುಷ್ಪ ಸುಪೂಜಿತಾಯ ನಂದೀಶ್ವರ ಪ್ರಮಥನಾಥ ಮಹೇಶ್ವರಾಯ ಮಂದಾಕಿನಿ ಸಲಿಲ ಚಂದನ ಚರ್ಚಿತಾಯ ನಂದೀಶ್ವರ ಪ್ರಮಥನಾಥ ಮಹೇಶ್ವರಾಯ ಮಂದಾರ ಪುಷ್ಪ ಬಹು ಪುಷ್ಪ ಸುಪೂಜಿತಾಯ ಓ ಮಾಲ್ಯಾದಿನಿ ಸುಗಂಧಿನಿ ಮಾಲತ್ಯಾದಿನಿ ವೈ ಪ್ರಭೋ ಮಯಾ ನಿತಾನಿ ಪುಷ್ಪಾಣಿ ಪೂಜಾರ್ಥಂ ಪ್ರತಿಗೃಹ್ಯತಾಂ ಪೂಜಾರ್ಥಂ ಪ್ರತಿಗೃಹ್ಯತಾಂ ನಾನಃ ರತ್ನಾನಿ ಸುಗಂಧಿನಿ ಫಲಾನಿ ಚ ಮಯಾ ದತ್ತಾನಿ ಲೇಪಾರ್ಥಂ ಪೂಜಾರ್ಥಂ ಪ್ರತಿಗೃಹ್ಯತಾಂ ಪುಗೀಫಲಂ ಮಯಾದಿತ್ತಂ ನಾಗವಲ್ಲಿರ್ದಲಯುಕ್ತಂ ಎಲಾಚೂಣಾದಿ ಸಂಯುಕ್ತಂ ನಾಗವಲ್ಲಿರ್ಚೂಣಾ ಸಂಯುಕ್ತಂ ಸಮರ್ಪಯಾಮಿ ಕಾಯಿನ್ಸ್ ಓಂ ಹಿರಣ್ಯ ಗರ್ಭ ಗರ್ಭಸ್ಥಂ ಹೇಮ ಬೀಜಂ ಬಿಬಾಬಸು ಅನಂತ ಪುಣ್ಯಂ ಫಲಂ ದದ ಶಾಂತಿಂ ಪ್ರೇಕ್ಷ್ಯಮೇ ದಕ್ಷಿಣಾಂ ಸಮರ್ಪಯಾಮಿ ಸಾಂ ಮಸಲಾ ಶಿವಾಯ ನಮೋ ನಮಃ ವಸ್ತ್ರಂ ಓಂ ಲೋಕಲಜ್ಜಾ ನಿವಾರಣೆ ಮಯಾ ಪಿಪಾದಿತೇ ನಲಕ್ಯ ವಸ್ತ್ರಂ ಸಮರ್ಪಯಾಮಿ ಶ್ರೀನಾರಾಯಣ ಸಾಂ ಸದಾ ಶಿವಾಯ ನಮಃ
1: ಬಸ್ ಅಬ್ ದತ್ತೂರ್ ದತ್ತೂರ್ ಕಿ ಜಗಾ ಮೇ ಇಸಿ ಕೋ ಹಮ್ ಕರೆ ಇಸ್ಕೋ ಧತ್ತೂರ್ ಕೋ ಸ್ಮರಣ ಕರ್ಕೆ
0: ಹರಿ ಓಂ ಧತ್ತೂರ್ ಸಹಿತ ಪುಷ್ಪಾದಿ ಸಮರ್ಪಯಾಮಿ
1: ಕಾನ್ನಾತ್ ಕಾನ್ನಾತ್ ಪ್ರರೋಹಂತಿ ಏವಾನ ದುರ್ವಿ ಪ್ರತನು ಸಹಸ್ರೇಣ ಸತೇನ ದುರ್ವಾಂ ಸಮರ್ಪಯಾಮಿ ವಾಸ್
0: ತ್ರಿದಲಂ ತ್ರಿನೇತ್ರಂ ತ್ರಿಯಾಯುಧಂ ತ್ರಿಜನ್ಮ ಪಾಪ ಸಂಹಾರಂ ಬಿಲ್ಲಪತ್ರಂ ಶಿವಾರ್ಪಣಂ ತ್ರಿಜನಂ
1: ಗ್ಯಾರ ಟೈಮ್ಸ್ ಅಡೈ
0: ತ್ರಿಜನ್ಮಂ ತ್ರಿಗುಣಾಕಾರಂ ಚ ತ್ರಿಯಾಯುಧಂ ತ್ರಿಜನ್ಮ ಪಾಪ ಸಂಹಾರಂ ಬಿಲ್ಲಪತ್ರ ಸಮಾರ್ಪಣಂ ತ್ರಿದಲಂ ತ್ರಿಗುಣಾಕಾರಂ ತ್ರಿನೇತ್ರಂ ಚ ತ್ರಿಯಾಯುಧಂ ತ್ರಿನೇತ್ರಂ ತ್ರಿಯಾಯುಧಂ ತ್ರಿಜನ್ಮ ಪಾಪ ಸಂಹಾರಂ ಬಿಲ್ಲಪತ್ರ ಸಿಮಾರ್ಪಣಂ ತ್ರಿದಲಂ ತ್ರಿಗುಣಾಕಾರಂ ತ್ರಿನೇತ್ರಂ ಚ ತ್ರಿಯಾಯುಧಂ ತ್ರಿಜನ್ಮ ಪಾಪ ಸಂಹಾರಂ ಬಿಲ್ಲಪತ್ರಂ ಸಿಮಾರ್ಪಣಂ
1: ಎವ್ರಿವನ್ ಕ್ಯಾನ್ ಪುಟ್ ಇಟ್ಸ್ ವೆರಿ ಗುಡ್ ಟುಡೇ ಇಫ್ ಸಂಬಡಿ
0: ಹರಿ ಹಿ ಓಂ
1: ಕ್ಯಾರ್ ಹೋಗ 11 ಟೈಮ್ಸ್
0: ಓಂ ಮಾಲ್ಯಾದಿನಿ ಸುಗಂಧಿನಿ
1: ತಿಲಕ್ ಲಗಾಯಿ ಸಾರೆ ಭಗವಾನ್ ಪಚಾಯ ಕ್ಯಾನ್ ಯು ಪಾಸ್ ದಟ್ ಥಾಲಿ ಟು ಸ್ವಾಮೀಜಿ
0: ಗಜಾನನಂ ಭೂತಗಣಾದಿ ಸೇವಿತಂ ಕಪಿತ ಜಂಬು ಫಲ ಚಾರು ಭಕ್ಷಣಂ ಉಮಾಸುತಂ ಶೋಕ ವಿನಾಶಕಾರಕಂ ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ ಸಿದ್ಧಿ ಬುದ್ಧಿ ಸಹಿತಾಯ ಶ್ರೀ ಗಮಗಣಾಧಿಪತಯ ನಮಃ ಶ್ರೀಖನ್ನಂ ಚಂದನಂ ದಿವ್ಯಂ ಗಂಧಾಢ್ಯಂ ಸುಮನೋಹರಂ ಬೀಲಪೇನಂ ಸುರಶ್ರೇಷ್ಠಂ ಚಂದನಂ ಪ್ರತಿಗೃಹ್ಯತಾಂ ಶ್ರೀಗಂ ಗಣಾಧಿಪತಯೇ ನಮೋ ನಮಃ
1: ಸಿಂಧೂರ್ ಬಿಲಗಾದಿ
0: ಸಿಂಧೂರಂ ಸೋವದಂ ಚೈವ ಕಾಂಬದಂ ಪ್ರತಿಗೃಹ್ಯತಾಂ ಸಿಂಧೂರಂ ಸೋವದಂ ಚೈವಂ ಸೌಭಾಗ್ಯಂ ಸುಖವರ್ಧನಂ ಸುಭದಂ ಕಾಂಬದಂ ಚೈವ ಸಿಂಧೂರಂ ಪ್ರತಿಗೃಹ್ಯತಾಂ ಅಕ್ಷತಾಶ್ಚ ಕುಂಕುಮಾಕ್ತ ಶುಭ್ರಾ ಖುನಾಶ್ಚ ನಿರ್ಮಲಾ ಮಯಾ ಪ್ರಪಾದಿತೇ ದೇತುಭ್ಯಂ ವಾಸದಿ ಪ್ರತಿಗೃಹ್ಯತಾಂ
1: ಥೋಡಾ ಸಾ ಲಾಲ್ ವೈಟ್ ಮೇ ಲಾಲ್ ಬಹುತ್ ಎಕ್ ಬಿಂದು ಲಗೈದಿ ಬಹುತ್
0: ಹರಿಯಂ ಸಾಂಬ ಸದಾ ಶಿವಾಯ ನಮಃ ಓಂ ಚಂದನಂತು ಮಹತ್ಪುಣ್ಯಂ ಪವಿತ್ರಂ ಪಾಪನಾಶನಂ ಆಪದಂ ಹರತೆ ನಿತ್ಯಂ ಲಕ್ಷ್ಮೀ ತಿಷ್ಠತು ಸರ್ವದಾ ಹರಿಯಂ ಶ್ರೀ ಸಾಂಬ ಸದಾ ಶಿವಾಯ ನಮಃ
1: ಸಮನ್ ಕ್ಯಾನ್ ಪ್ಲೇ ದ ಬೆಲ್
0: ಓಂ ಸಾಂಬ ಸದಾ ಶಿವಾಯ ನಮಃ
1: ನಾ ಅಗರ್ಬತ್ತಿ

ಧನಂದ್ರ ಇದನ್ ನಮಃ. ಓಂ ಗಣನಾನ್ತ್ವಾ ಗಣಪತಿಗೂ ಹವಾಮಯ ಫ್ರೀಣಾನ್ತ್ವಾ ಪ್ರೇವತಿಗೂ ಹವಾಮಯ ಬಸುವ ಆಹಮದಾನಿ ಗರ್ವದಮಾ ತ್ವಮಸಿ ಗರ್ವಧಂ ಸ್ವಾಹಾ. ಓಂ ಬಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನ ಕುರು ಮಯ ದೇವ ಸರ್ವಕಾರ್ಯೇಷು ಸರ್ವದಾ ಸ್ವಾಹಾ. ಹರಿ ಓಂ ಸರ್ವಮಂಗಲ ಮಾಂಗಲ್ಯೆ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಯಂಬಕೆ ಗೌರಿ ನಾರಾಯಣಿ ನಮಸ್ತೆ ಸ್ವಾಹಾ. ತತ್ಪುರುಷಾಯ ವಿದ್ಮಹೆ ಮಹಾದೇವಾಯ ಧೀಮಹಿ ತನ್ನೋ ರುದ್ರಪ್ರಚೋದಯಾತ್ ಸ್ವಾಹಾ. ಓಂ ಶ್ರೀಮನ್ ಮಹಾಗಣಾಧಿಪತಯೇ ನಮಃ ಸ್ವಾಹಾ. ವಾಣಿ ಹಿರಣ್ಯಗರ್ಭಾಭ್ಯಂ ನಮಃ ಸ್ವಾಹಾ. ಉಮಾ ಮಹೇಶ್ವರಾಭ್ಯಂ ನಮಃ ಸ್ವಾಹಾ. ಶಚಿ ಪುರಂದರಾಭ್ಯಂ ನಮಃ ಸ್ವಾಹಾ. ಲಕ್ಷ್ಮೀನಾರಾಯಣಾಭ್ಯಂ ನಮಃ.

ಒಂದರೆ ಹೃದಯ ಮಾತೆ ಚೊಟ್ಟಬೇಕು. ಓಂ ಪವಿತ್ರ ಪವಿತ್ರೋ ವಾ ಸರ್ವಾವಸ್ಥಾಂಗದೋಪಿ ವಾ ಯ ಸ್ಮರೇತ್ ಪುಂಡರೀಕಾಕ್ಷಂ ಸಭಯ್ಯಭ್ಯಂತರ ಸುಜಿ ಪುಂಡರೀಕಾಕ್ಷಾಯ ನಮಃ. ಪುಂಡರೀಕಾಕ್ಷಂ ಪುನಾತು ಮಾಂ ಓಂ ಪವಿತ್ರ ಹಸ್ತೋ ವೈಷ್ಣವ್ಯೌ ಸವಿತುರ್ವಃ ಉತ ಪೂನಾಮ್ಯಚಿದ್ರೇಣ ಪವಿತ್ರೇಣ ಸೂರ್ಯಸ್ಯ ರಶ್ಮಿಭಿಃ ತಸ್ಯ ದೇ ಪವಿತ್ರ ಪದೇ ಪವಿತ್ರ ಪೂತಸ್ಯ ಯತ್ಕಾಮಃ ಪುನೇ ತು ಚಕೇಯಂ ಮಹಾ. ಜಲ್ ಚೋಡ್ ದೋಸ ಜಲ್ ಚೋಡ್ನ ಆಗ್ಯ ಬಟ ಚಕೆ ಚೌಕಿ ಚೌಕಿ ಮಾಕಿ ಆ ಆಗೇ ಗಿಲ್ಲೋ ನೀವೆ ಆಗೇ ಜಿ ಚೌಕಿ ಆಗ್ಯ ಮಹಾದೇವ್ರ ನಿಚೆ ಬಸ್ ಅಟ ಚೋಡ್ ದೇವಣ ತಾಕಿ ಆಗೇ ಗಿಲ್ಲೋ ನೀವೆ ಸಪೈ ರೇ. ಹಾಂ ಅಬ್ಬ ತೀನ್ ಬಾರ್ ಜೀವಣ ಆತ್ಮ ಲೇನ ಜಲ್ ಪೀವಣ ಭೈ ರೈಟ್ ಹ್ಯಾಂಡು ಜೀವಣ ಆತು ತೀನ್ ಬಾರ್ ಜಲ್ ಪೀವಣ ಮಹಾದೇವರ ಧ್ಯಾನ ಕರ್ಣ. ಓಂ ಸಾಂಬ ಸದಾ ಶಿವಾಯ ನಮ ಸ್ವಾಹ. ಓಂ ಶಾಂಬ ಸದಾ ಶಿವಾಯ ನಮ ಸ್ವಾಹ. ಓಂ ಶಾಂಬ ಸದಾ ಶಿವಾಯ ನಮ ಸ್ವಾಹ. ತೀನ್ ಬಾರ್ ಜಲ್ ಪೀನ ಆಪ್ರೆ ಲಾರ ಹಾತ್ ದೂಡೋ ಆಪ್ರೆ ಬ್ಯಾಕ್ ಸೈಡ್ ಮೇ ಥೋಡೋ ಸಿಂಗ್ ಮಾಮೂಲಿ ಜಲ್ ಚೋಡ್ದೋ ಬಸ್ ಹಸ್ತೋ ಪ್ರಕ್ಷಾಲ್ಯ ಹಾತ್ ದೂಲಿಯ. ಹಾಂ ಅಲ್ಲೋ ಸಾಬ್ ದೇಗೋ ಇಕ್ಕೆ ಹೆಂಗೊಂದು ಆಗು ಹಾಗೆ ಟ್ರಾನ್ಸ್ಫರ್ ಆಕೆ ಸಿಕ್ಕಾ ರೇಖಣಿ ಮಾತಾ ಮಾತೆ ಸಾಪಾರೆ ಜಗೆ ಅಗ್ಗೆ ಸಾಪ ಪ್ಯಾಂಡ್ ಬೇಡ್ದಾಗೆ ಇವ್ರು ಜೀವ ಸಿಕ್ಕಾರೆ ಜಗೆ ರೇಖಣಿ ಹೆಂಗೊಂದು ಆ ಟ್ರಾನ್ಸ್ಫರ್ ಕರೋ ಆಗು ಹಾಗೆ. ಹಾಂ ಮೇ ಮಂತ್ರ ಬೋಲು ಜರ ರೇಖಣಿ. ಹಾಂ ನಜಿಕ ಬಾನ್ ಸಕೆ ಬೋಲ ಅರೆ ಬಾನ್ ದಿಜೋ ಚೋಟಿ ರೇ ಮಾತೆ ಸಬಾನ್ ದೇಜೋ. ಲಾಸ್ ಲಾಸ್ ಐ ಓರ್ದು. ಹಾಂ ರಕೋಸ ಓ ಮಾನಸ್ತೋಗೆ ಮಾತೆ ರಕೋಸ ಮಾನಸ್ತೋಗೆ ತನಯೇ ಮಾನಾಯುಗಿ ಮಾನೋ ಗೋಕುಮಾನೋ ಸ್ವೇ ಗುರಿರಿಗ ಮಾನೋ ವೀರಾಂದ್ರ ಭಾಮಿನೋ ವಧೀರ ವಿಶ್ವಂದೋ ಸತಮಿತ್ವಾಹವಾಮಹೇ ಚಿದ್ದರೂಪಣಿ ಹಿಮಾಮಾಹೇ ದಿವ್ಯತೆ ತಿಷ್ಟದ್ದೇವಿ ಸಿಖಾ ಬಂದೇ ತೇಜೋ ವೃದ್ಧಿಂ ಕುರು ಸ್ವಮಹೇ ಅಂಜಲೋ ಪುಷ್ಪಾನ್ನಾದಾಯ ಪುಷ್ಪ ರಕೋಸ ಸಬಂಧೋಡ ದೊಡ ಪುಷ್ಪ ಟ್ರಾನ್ಸ್ಫರ್ ಕಂಡ ಭದ್ರಶುಕ್ತ ಶಾಂತಿ ಪಾಠ ಪಡೆಯ ಅಂಜಲೋ ಪುಷ್ಪಾಂಗ ಠೀಕ ಸಾ ಮಹಾದೇವರ ಧ್ಯಾನ ಕರ್ಣ ಎಡ ಧ್ಯಾನ ಕರ್ಣ ಕಬರ್ ಸಪ್ತರ ಸುಖ ಶಾಂತಿ ರೇ ಗರ್ರೆ ಮೊನ್ನೆ ಸಪ್ತರಿ ಕೌ ಗ್ರಹ ರೀ ಅಭದ್ರ ಶುಕ್ತ ಶಾಂತಿ ಪಾಠ ಉಚ್ಚಾರಣ ಕರ್ ರೀ ಠೀಕ ಮಂದಿರ ಮೋಹನ್ ಓಂ ನಮ ಶಿವಾಯ ಆಪ್ನ ಧ್ಯಾನ ಕರ್ಣ ಮಹಾದೇವರ ಗುರುದೇವರ ಧ್ಯಾನ ಕರ್ಣ ಶಾಂತಿ ಪಾಠ ಆಪ ಸಬು ಪಹಲಾ ಉಚ್ಚಾರಣ ಕರ.

0: ಪ್ರಾಪ್ತಂ ಯೇನ ಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಪರಮೇಷ್ಠಿ ಗುರುಭ್ಯೋ ನಮಃ, ಪರಮಾಚಾರ್ಯಾಯ ನಮಃ, ಗುರುದೇವೇಭ್ಯೋ ನಮಃ. ಆವಾಹಯಾಮಿ ಇದಂ ಪುಷ್ಪಾಸನಂ ಸಮರ್ಪಯಾಮಿ. ಅಗೆದಿದ್ದು ಪುಷ್ಪ ಚಡಾದಲ್ಲ.
1: ಗುರುಜಿ ಬಟ್ ಜಾನ್ ನಾ ಪೂಜಾ ಕರೋಲ ಕೆ ಏಕ್ ಬಾರ್ ಅಟ್ಟಾವೆ ಪಚೆ ಪೂಜಾ ಕರೋಲ ಅಟ್ಟ ಕರೋಲ ಆಯೋ ಪಚೆ ದೇಖ ಲೀಜೋ ಆಪ್ ಹೈ ಜೋ ಆಪ್ ಕೋಲಾ ಜೋ ಮೈ ಮಂತ್ರ ಬೋಲ್ನ ಕರಾ ದೂಲ ಠೀಕ್ ಹೈ ಲವ ಜಲ್ದ ಆಕೋ ಸಂಕಲ್ಪ ಕರ್ನೋ ಅಬೆ ಠೀಕ್ ಹೈ ಔರ್ ಜೀ ಕೋ ಹಾತ್ ಮೇ ಜಲ್ ಲಿಯೋ ನೆ ಮೈ ಮೈ ಥೋಡಾ ಥೋಡಾ ಚಾವಡ ಔರ್ ಪುಷ್ಪರಿ ಕುಂಕುಡಿಯಾ ಗಾನ್ ಲಿಯಾ ಔರ್ ಕುಕು ಗಾನ್ ಲಿಯಾ ಮೈ ಆಪ್ನ ಆಗೇ ಜಲ್ದ ಮೌನ ಹೆಚ್ಚು ಠೀಕ್ ಹಾಂ ಚಾವಡ ಅವರ ಆಪ್ ಲಾವ್ ಸರ್
0: ಹಸ್ತೈ ಜಲಮಾದಾಯ ಗಂಧಂ ಅಕ್ಷತಂ ಪುಷ್ಪಂ ಚ ನಿಕ್ಷೇಪ್ಯ ತ್ರಿವಾರ ಸೋಮಾಂಗ್ ರಾಜೇತಿ.